0: ಚರ್ಚಿತ
1: ಮರೀರಾಧೀವನ್ ಅದ್ರ ಎತ್ತಿ ನೇ ಗೌರವ ಕೇ ಬಂದು ಮೇರೆ ಸಭೆ ಆಗ್ತೀಯ
0: ಸೂರಜ್ಜಿ.
1: ಹಜುರ ಹಜುರ್
0: ನಿಕೇ ರಾಮ್ರೋ ಛ ಪ್ರಸ್ತುತಿ ಹಾಮ್ರೋ ಸೂರಜ್ಜಿಕೊ ಆಧಾ ಗೀತ ಗಾಉನು ಭಯೋ ಭನೆ ಪನಿ ಪುರೈ ಗೀತ ಗಾಏ ಜಸ್ತೊ ಮಾನಿಂಛ ಕೆ ಹಾಮೀ
1: ಅಯಿನ್ ತಪೈಹರು ಬೀಚಮಾ ಬೋಲ್ದಿನು ಗಾಉನೆ ಬೆಲಾ ಬೋಲ್ನ ಹುಂದ ನಿ ಸರ್
0: ಹಾ ಬೀಚಮಾ ಚಾಹಿ ಅಲಿಕತಿ ಆವಾಜ ಗಾಏ ಛೈನ
1: ಕುಲ್ಲೈ ತಿಬೇರ ಮಾನ್ಛೆಲೆ ಗಾಇರಾ ಹುಂದ ಅನಿ ಬೋಲ್ದೆ ಬಿಚ್ಚೆ ಬೀಚಮಾ ಅಡ್ಕೆ ಹಾಲ್ತ
0: ಆಹಾ ಕ್ಷಮಾ ಪ್ರಾರ್ಥಿ ಛ ಪಕ್ಕೈ ಪನಿ ಸೂರಜ್ಜಿ ಆವಾಜ ಹಾಮೀಲೆ ಕಟ್ ಗರೆಕಾ ಛೌ ಜಸ್ತೊ ಲಾಗೇ ಥಿಯೋ ಪ್ರಾವಿಧಿಕ ಮಿತ್ರಲೆ ಮಿಸ್ಟೇಕ್ ಗರ್ನು ಭಯೋ ಹಾ
1: ಲಾ ಮ ಏಡಾ ಲೋಕಗೀತ ಥೋರೈ ಸುನಾಉಛು ತೆಸೆ
0: ಲಾ ಸುನಾಉನುಸ್
1: ಹೈ
0: ला।
1: मा राजु परिवार दाईतिर जान्छु एकचोटि है राजु परिवार जीलाई सम्झिदै आज
0: हुन्छ सुरु गर्नुस्
1: उहाँको गीत एउटा थोरै गाउँछु यो गीत तपाईँहरू कार्नु भयो अब नबोल्नुहोस् है
0: ल ल सुरु गर्नुहोस् रमाइलो मान्छे